ನಮಗೂ ಅಂತ ದೊಡ್ಡ ಅದ್ದವರು ಸಿಕ್ಕಿದ್ರು ನಮ್ಮ ಜೀವನದ ದೊಡ್ಡ ಕಣ್ಣಲ್ಲಿ ಸಿಕ್ಕಿದ್ರು.